0: ಇದು ತಡೆಯಾಗದೆ ದರಿ ನಗರ ವಿಜ್ಞಾನ್ ಮೆಘಾಯಡ್ಡಿ ಇಂಡಿಯಾ ತಿಮುಯಾವ್ ಹರ ಪಂಡತ್ ಸುಡ ನಿಖಮತಿಯಾಗುಯಿತು ಬದುಕುತ್ತಿನ ಕಮ್ಮಿ ಸರಿಕನು ಅಂಚ ಜಂಡಿಸ್ ಕುಸಿ ದಯ ಮಚ ಸ್ಪಟ ಯಂಗ್ ಬದುಕುತ್ತೀನಿ ನಿಖಮತಿಯ
1: Spotlight. This is Akashvani. In the program Spotlight, now we bring you a discussion on key bills before Parliament today. The participants are Aditi Tandon, political analyst, and Niharika Bhuvania, anchor. Good evening and